ನೇಹಂ ನ ಗೇಹಂ ನ ಸೋಕಂ ನ ಸಾಕಂ ವರೇಯಂ ಪವಿತ್ರಂ ಪುನೀತಂ ಗತಾಕಂ ನ ಜಾತಂ ನ ಪಾತಂ ನ ವಿತರಂ ನ ಮಂತ್ರೇ ನಮೋ ಏಕ ತಂತ್ರೇ ನಮೋ ಏಕ ತಂತ್ರೇ ನ ಧರ್ಮಂ ನ ವರ್ಮಂ ನ ಸರ್ಮಂ ನ ಸಾಕೇ ನ ಬರ್ಮಂ ನ ಚರ್ಮಂ ನ ಕರ್ಮಂ ನ ಬಾಕೇ ನ ಸತ್ರಂ ನ ಮಿತ್ರಂ ನ ಪುತ್ರಂ ಸ್ವರೂಪೇ ನಮೋ ವಾದ ರೂಪೇ ನಮೋ ವಾದ ರೂಪೇ ಕಹೂ ಕಂಜ ಕೇ ಮಂಜ ಕೇ ಬರಂ ಬೂಲೆ ಕಹೂ ರಂಗ ಕೇ ರಾಜ ಕೇ ಧರ್ಮ ಲೂಲೆ ಕಹೂ ದೇಶ ಕೇ ವೇಸ ಕೇ ಧರ್ಮ ದಾಮೆ ಕಹೂ ರಾಜ ಕೇ ಸಾಜ ಕೇ ಬಾಜ ತಾಮೇ ಕಹೂ ಅಕ್ಷರ ಕೇ ಪಕ್ಷರ ಕೇ ಸಿದ್ಧ ಸಾಧೆ ಕಹೂ ಸಿದ್ಧ ಕೇ ಬುದ್ಧ ಕೇ ಬೃದ್ಧ ಲಾಧೆ ಕಹೂ ಅಂಗ ಕೇ ರಂಗ ಕೇ ಸಂಗ ದೇಖೇ ಕಹೂ ಜಂಗ ಕೇ

ಅಂಗಿಯಗಾಧಗತೆ ಬಿಡಲಾಜಪೆ ಹಂಡನ್ ಚಚ್ಚುರ್ ದಂಡನ್ ತೇಜ ಪ್ರಚಂಡನ ಆದವೃತೆ ಸುರಣರ್ ಪ್ರತಿಪಾರಣ ಪತಿ ದೋಧಾರಣ ದುಷ್ಟ ನಿವಾರಣ ದುಃಖ ಹರಿ ಜಯ ಜಯ ಉಸಿ ಮಾ ಸುರಮರ್ದನ ಬಿಸ್ವಿಧುನ್ ಸಂಸೃಷ್ಟ ಕರೆ ದಾಮನಿ ಪ್ರಕಾಶೇ ಉಂತರನಾಸೆ ಜ್ಯೋತ ಪ್ರಕಾಶೇಯ ತುಲಬಲೆ ದಾನವಿ ಪ್ರಕರ್ಖಂಡ್ ಸರ್ವರ್ ವರ್ಖಂಡ್ ದುಷ್ಟ ಪ್ರದರ್ಖಂಡ್ ಪಿತಲ್ತಲೆ ಅಷ್ಟಾಯದ ಬಾಹನ್ ಬೋಲ್ಲಿ ಬಾಹನ್ ಸಂತ ಪನಾಹನ್ ಗೂಢಗತೆ ಜಯ ಜಯ ಓಸಿ ಮಾಸುರ ಮರ್ದನ ಆದ ನಾದ ಗಾದ ವೃತ್ತೆ ದುಃಖ ದುಃಖ ಪ್ರಭಚ್ಛಣ ಸೇವಕ ರಕ್ಷಣ ಸಂತ ಪ್ರತಕ್ಷಣ ಶುದ್ಧ ಸರೆ ಸಾರಂಗ ಸನ್ನಾ ಹೇ ದುಷ್ಟ ಪ್ರದಾ ಹೇ ಅರ್ದಲ ಗಾ ಹೇ ದುಃಖ ಹರೆ ಗಂಜನ ಗುಮಾನೇ ಅತುಲ ಪ್ರಮಾನ್ಯ ಸಂತ ಜಮಾನೆ ಆದ ಅಂತೆ ಜಯ ಜಯ ಓಸಿ ಮಾಸುರ ಮರ್ದನ ಸಾಧ ಪ್ರತಕ್ಷಣ ದುಷ್ಟ ಹಂತೆ ಕಾರಣ ಕರೀಲಿ ಗರ್ಭ ಗಹೀಲಿ ಜೋದ ಜತೀಲಿ ತುಂದ ಮತೆ ಅಷ್ಟಾಯ ಚಮಕಣ ಸತ್ರ ಜಮಕಣ ದಾಮೆನ್ ದಮಕಣ ಆದ ವೃತ್ತೆ ಡುಕು ಡುಕಿ ದಮಂಕೆ ಬಾಗ ಬಂಕೆ ಭುಜಾಫರಂಕೆ ಶುದ್ಧ ಕತೆ ಜಯ ಜಯ ಹುಸಿ ಮಾಸುರ ಮರ್ದನ ಆದ ಜುಗಾದ ಅನಾದ ಮತೆ ಚಚರಾಸುರ ಮಾರಣ ನರಕ ನಿವಾರಣ ಪತಿ ದೋದಾರಣ ಏಕ ಬಟೆ ಪಾಪಾನ ಬಿಹಂಡನ್ ದುಷ್ ಪ್ರಚಂಡನ್ ಖಂಡ ಅಖಂಡನ ಕಾಲ ಕಟ್ಟೆ ಚಂದ್ರಾನಂಚಾರೆ ನರಕ ನಿವಾರೆ ಪತಿ ದೋದಾರೆ ಮುಂಡ ಮಥೆ ಜಯ ಜಯ ಓಸಿ ಮಾಸುರ ಮರ್ದನ ಧೂಮ್ರ ಬಿಧುಂಸನ ಆದ ಕಥೆ ರಕ್ತಾಸುರ ಮರ್ದನ್ ಚಂಡ ಚಕ್ರ ದಂದಾನ ವರ್ಡನ್ ಬಿಡಾಲ ಬದೇ ಸರಧಾರ ಬಿಬರ್ಖಂಡ್ ದುರ್ಜನ್ ಧರ್ಕನ್ ಅತುಲ ಮರ್ಖಣ ಧರಂ ಧುಜೆ ಧೂಮ್ರಾಜ ಬಿಧುಂಸನ್ ಶೃಣತ ಜುನ್ಸನ್ ಸೋಮ